ಡಾಲ ಜಯಾಗಿ ಮಾವು ಬೇಕಂತ ಇಜ್ಜತ ಮಾಟಿ ಅಮರ ಮೇಲೆ ನಾಯ್ ಧನುವಾ ಧಾನು ಕಿ ಬರ ನೀ ಕರ ಬಡಾ ಹೋ ಹಾಯ್ ದಾಂದು ನಾಯ್ತಾವ್.